ಅಂಗನಾನಿ ಬಾಯಿಗಿಯಲ್ಲೈಪನಲ್ಲೈ ಬೇಲೆರ್ತಾನು ಹುಲುನ್ನಲ್ಲೈಪನಲ್ಲೈ ಬೇಲೆರ್ತಾನು ದಗ್ದಾಗ ದಿವಿ ದಿ ಹುಲ್ಮನ್ನ ಅವನಿಗೆ.